0: ಚಮಕಾಯ ಜರ್ನಲಪ್ಪ ಈಶಬೇಗ ಸೆಂಗಡಿ ತರಮದಿ ಖಾತರ ದೇಂದಲ್ಲಗಾಯ
1: ಸಂತ ಬಾಬೇ ಜರನೈಲ್ ಸಿಂಘ ದಿ ತಾಕ ಕೇ ಚಂಗಿ ಅಗವಾಈ ಜਰਨਲ ਭਾਈ